ಚಿಗುರು ಎಕ್ಕ ವಚನಗಳ ಬಲ ಸತಿಯ ಗಾನೆ ಮೊದಲಿನ ತ್ಯಾಗಿದಿ ನನ್ನ ಮೇ ಪಟಾಂಗಾನೆ ಅಕುರೆನ್ ಅಕುರೆ.